ಕೃಪಾ ಕರಿಹಂ ಪರಜಗಮಾತ ಕರಂದಕರ ಪೂರ್ಣ ಸುಭ್ರಾತ ಕಿಲ್ಬಿಕ ಸಕಲ ದೇಕೋ ಹರ್ತಾ ದುಷ್ಟುಖಿನ್ ಕೋ ಶಯಕರ್ತ ಶ್ರೀ ಸಜ್ಜಪ್ಪ ಹೇ ದಯಾಲ ಪೂರ್ಣ ಕರ ಗ್ರಂಥದ ಕಾಲ ಮನ ಭಾಂಚತ ಬಲ ಬಾಬ ಸೋಹಿ ದೂಖನಾಥ ಸೇ ವ್ಯಾಪದ ಕೋಯಡೆಲ್ಲ